ಗಣ ಗಣ ಗಣ ಗಣ ಗಣ ಗಣ ಗಣ ಗಣ ಯ ಗಣ ಧಂ ಧನ ಧನ ಧನ ಧನ ಧನ ಧನ ಧನ ಧನ ಧ ಗಣ ಜಂ ಗಣ ಗಣ ಧನ ಗಣ ಪಗಣ ಝಂ ಗಣ ಗಣ ಫಣ ಗಣ ರಗಣ ಝಂ ಯಗಣ ಮಗಣ ಜಗಣ ಗಗಣ ಥಗಣ ಪಗಣ ರಗಣ ಜಗಣ ಯಗ ಮಗ ಜಗ ಗಣ ಥಗ ಪಗ ರಗ ಝಣ ಯಗಣ ಮಗಣ ಜಗಣ ಗ